ಚಲ್ಲ ಪಾಪ ಚೇವಾ ಮಿಸ್ಸಾರ ರೀ ಅವ್ರ ಅಲ್ಲಿ ಪಾಪ ಇರಿಸ್ತೇಕಂತ ಕುರ್ಮಗಲಿ ಚಿಲ್ಲ ಶುಗರ್ ಎಲ್ಲ ತಾತ ಶುಗರ್ ಎಲ್ಲ ಚುಚ್ಚು ಶುಗರ್ ಎಲ್ಲ ಶುಗರ್ ಎಲ್ಲ ಲೇಬ್ಕೋಕೋತ ಕನಲಿ ಚಿಲ್ಲ ಕನಲ ಪಲ ಅವರ ಸುಬಲ ಸುಬಲ ಖೂಬ ತಕ್ತೋ.